17 17 92 92 and you may fra ofra ya be fa na ye no adun komo ndia pesa obisa ye bia bisa ye hallelujah amen ye kwoso abompa ye biem otie fo ofra fro na fra na ye twa so amen amen ye bompa ye se uradi nwi ye mbo na otwim na ba bia ye se ye boniti ye di akwose ba bia enya papa no uradi nye mpie amen onye ye fi boni ni amen